0: ಶ್ರೀ ಶ್ರೀ ರಂಗ ರಂಗ ರಂಗಾಚಾರ್ಯಲವಾರಿ ಸಿಂಗಲ್ ನಾದ ಸಂಕೀರ್ತನ ಆದಿಥಾಯಂ ಪೂರ್ಣ ಕುಂಭರಾಗಂ.
1: ಸೆಬಸ್.

ನಿಮ್ ಗೋಪಾಲ ಆ ಚೂಪು ಮಂದಿ ನೀ ಚೂಪು ನಾ ಕೇಳೋ ಎದ್ರಿ ಕುರ್ರದ ನಿ ಗೋಪಾಲ ಆ ಚೂಪು ಮಂದಿ ನೀ ಚೂಪು ನಾ ಕೇಳೋ ಕೋಡಿ ಕೋ ಸಮಸ್ಯಾವ ಗೋಪಾಲ ದಾನಿ ಗುಂಟ ತಿಂದ ದಾಚಾನು ಗೋಪಾಲ ಪುಟ್ಟ ತೇನೆ ಕವಾಲ ಗೋಪಾಲ ದಾನಿ ಗುಂಟ